ಮಾಡ್ತೇನೆ. ಮಲಾಜ್ ಮಾಲಿಕ್ ತಾವು ಬಸ್ ಎಲ್ಲ ಕಮ್ನಕೋ ಬಿ ಗರ್ಬಿ ಮತ್ತೆ ಎಲ್ಲ ಬ್ಲೇಸ್ ಜಂಗಿ ಸೆ ಗಾಂಜಿ ಬೈ ಅಂದಲೇನ್.